ಆದರಣೀಯ ತರಂಗಾತ್ ಅಮಾನುಷಿಕ ಹಾದೇಕ್ ವನ್ ವೇ ಏಕಕೇನ ಪೋಸಿಲೇನ್ ಹದವ ತಗ್ಗೆನ್ ಅಹನವಳು ಕಾಟಾರೆ ಆದರೇ ಕರನಾದ ಕೇಳ ಪಿರಿಮೆ ಓಮಮ್ಮಾಯ್ ಮುಕುರ ನರಕಾಯ್ ಕಸ್ತುನ್ ಹೃದಯ ನುಂಬಟ ಕೊಹೊಮ ಕಿಯಾನೆ ಮುನವೌನ ಆದರೆ ಕೇಳ ಒಯ ಟೆಲಿಗ್ರಾಮ್ ಹದವತ್ತ ರಣತೀಸರೋ ನುಂಬಯ ಗೆನಿಯನ ಹದವತ್ ಮಗೇ ಹರಿಸಿಮಿಟ ಅರಗೆನ ಏ ಅನ ಗಮಂಗಿಕ ವಿನಾಡಿಯಕಟ ಮಟದೆನ್ನ ಒಯ ಅಮಾನುಷಿಕ ಹಾದ್ಯಾವೆಕ ಪಾರುಕ ಟಿಂಬಿನ್ ತಿವ್ಯ ಮಟ ತಮಸಿವ ಇಂಬಿನ್ನೋನೆ ಮಠೋನೆ ಮಮ್ಮೆ ಕವಿಲಿನ ಗ್ರೀಷ್ಮ ಹುಳಗ ಮತಕ್ಕರನ ತಮಸೆವ ಮಲಾಕುಲು ಆದರವಂತಿ ಗ್ರೀಷ್ಮೆ ವಿಯಲಿ ಹುಲಂಗ್ ಒಯಾಟ ಮತಕ್ಕರನ್ನ ಕಾವದ ಕಾವರ ಹರಿ ಮಗೆಂಗ ಮಮ್ಮ ಉತ್ತರ್ಯಾಕ್ ನುದಿ ಅಸ್ದಕ್ಕೆ ಪಿಯಾಗತ್ತ ಮುಖದ ಸಮಾರು ಮತಕ ವಚನವಲಿಂಗ್ ಯಾನ ಬಹ ಏವ ಉಸ್ಮತ್ತೆ ಹದವತೆ ವೇದನಾವಕ್ ವಿತರಾಕ್ ಗ್ರೀಷ್ಮೆ ವಿಯಲಿ ಹುಲಂಗಿ ಮಟ ಮತಕ್ಕರನ್ನ ಸಕ್ ವೆಲ ಮಗೇ ಜೀವಿತೇಟ ಅವಿತ್ ಗ್ರೀಷ್ಮ ಅಕ್ವೆಲ ಮಾವಮ ವಿಯಲ ದಾಪು ಒಯಾವ ಏ ಹುಲಂಗ ಮಗೇ ಮೋಹನ ಸಿಪಗಿನ ಹೆಮ ವತಾವಕ ಮಟ ದನೆನ್ನ ಒಯಾಗಿ ಅತಕ್ ಅಂತಿಮ ವತಾವಟ ಮಗೇ ಅತಿನ್ ಗಿಲಿ ಹುನು ಮೋತ ಸಮಾರ ವೆನ್ವಿ ಮಂಡಾಗೆ ನೀವರ ಕರನ್ನ ಪುಲವ ಏ ಸಮಾರ ವೆನ್ವಿ ಅವ್ರದ ಗಾನ ಗ್ಯತ್ ಹುಸ್ಮ ಗನ್ನ ಹೆಮ ಮೋಹತಕ ಹಿತ ಅತುಲಿನ ರಿದ್ದೋನೋ ಒಯ ಧನ್ಯವಾದ ವಿಯಲನು ಗಸಕ್ ವ್ಯಸ್ಸ ಎನಕ ಅಲ್ಲಿವ ಸಂಗಿನ್ನ ಏತ್ ಆದರೆನ್ ವಿಯಲನು ಹದವತ ಕೆನೆ ಕಾಪ ಹೋಯನ ಕಲ್ನವಿ ಬಲಂಗಿನ್ನ ಏ ಮತಕ ಟಿಕೆನ್ ಟಿಕೆ ರಿದ್ದನೆಕ ನವತಿನ ದವಸ ಕೆನಕ ಅದತ್ ಕ್ರೀಷ್ಮೆ ಹುಲಗೆ ಜನೇಲೆ ಅಸಲಿಂಗ್ ಹಮಾಗೆನೆ ಅದ್ದಿ ಮಮ ಇಬೇಮ ಒಯಾಗೆ ನಮ ಹಿತಿನ್ ಮಿಮಿನುವ ಏ ನಮಟ ಉತ್ತರ ದುನೆ ನಿಹಾನ ಬವ ವಿತರಾಯ್ ಏ ಮೋದಿ ಮಠ ತೇರುನ ಸಮಾರು ಮಿನಿಸು ಅಪಿ ಜೀವಿತ ನಾನೆ ಅಪಿವ ತಾನಿಕರಲನ್ನೇವೆ ಅಪೆ ಹದವತೇ ಕಿಸಿದ ನೊಸುವ ವೆನ ತನ ಕದಲ ಇತ್ತಿನ್ ಗ್ರೀಷ್ಮೆ ವಿಯಲಿ ಹುಲಾಂಗ್ ಮಟ ಮತಕ್ರಣ ಏಕಮೇಕ ಮನಸ್ಸೇ ಅದ ಮಾಲಂಗನ ತಿವನಾತ್ ಮಗೆ ಹಮ್ಮ ಕವಿಯಕಮ ಹಮ್ಮ ನಿಹಂಡ ರಾತ್ರಿ ಏಕಮ ಹಮ್ಮ ಕಂದುಲಕಮ ತವ ಮತ್ ಜೀವಾತ್ ವೆನ ಒಯಾವ ಮಂಗ್ ನಿಹಂಡ ಕವಿಕಾರ್ಯ ತರಂಗ ಒಯಾ ವಿಯಲಿ ಹುಲಂಗ ಗಾನ ಕಿಯನ ಕೊಟ ಮಟ ಮತಕ್ಕುನೇ ಬೆತ್ತೇ ಗಮ ಪುತ ಮಾತಲೆನ್ ನಿಶಾಂತಿ ಹೆಮಗೇನೋ